ಧೌಂತು ಬಿಡಾವಿಯೇ ಹೆನೇನೇನೇನ ಎಂಬಲಿ ನಿಮ್ಸಿ ಓದೇನಾ ಏನೇನೇನ್ ಒತ್ತು ಬಿಡಾವಿಯೇ ಓದ್ತಾಯ ಹೆನೇನ್ ನೆಹರು ಎತ್ತು ದಾಯಿತ್ ನಾ ಗದೀತು ತೆರ್ನೆ ತುಬಿಡಾವಿ ದಾಯಿ ಥಯಾತಿ ಮಿಂದರಾಯ ವಹಶಿ ನಾವು ಅಪ್ಕ ತಿಸೀನೆ ತೋ ನರೇನಿ ದೀಮರ್ಹಿನಿಯೇ ದರೇನ್ ಒತ್ತು ಬಿಡಾವಿಯೇ ಆಕನ ಓನ್ ಓಫ್ನ ಹೊಬರೋ ಇಕ್ತೇನ್ನ ಹೊಬರಿಯೋ ನಶಾತಿ ಕಾವೆ ಕತೀನೋ ಉನ್ ಪಶು ದಾಯಿನಿಯೇ ಬೋದೋರ್ ರವ ಕಾವೆ ಕತಿ ಓನ್ ಹೆನೆ ನಮ್ಸೆ ತೋ ನ ತೋ ಅದಿ ದಾನೆ ತಿತ್ತಿ ಮಾರಿಕ್ ಇಂಗ್ಲೀಸ್ ತುಬಿಡಾವಿಯೇ ಓ ಇಂಗ್ಲೀಸ್ ಹೋ ಮೋಟಟ್ಟನೆ ತಿಂಬತ್ತೋ ಮೀನ್ ಕನಾ ತೋ ಹದಿ ದಾನೆ ಓನ್ ಇಂಗ್ಲೀಸ್ ಏನ್ ಹೋ ಓನ್ ಹಾಶ್ ಓತ್ ಮಂದಿಗ್ ನಾ ಹುವ ಉಡೇಶು ಐಹೆನೆ ತುಬಿಡಾವಿ ಕಸ್ತು ಗೊತ್ತೀಫಿ ಓನ್ ಮಾರಿಕ್ ಮೀನ್ ಕ ನಾ ಟಾಯ್ತಿಕೆ ಉಸಾಹಿಲಿ ಟಾಯ್ತಿಕೆ ತಮಾಯ್ತಿ ಟಾಯ್ತಿಕೆ ತಂಡತ್ತಿ ಟಾಯ್ತಿಕೆ ತಿರಂಕಿತಾತಿ ಟಾಯ್ತಿಕೆ ಅವೆಂತಿ ಟಾಯ್ತಿಕೆ ಉಸೋಕಿ ಟಾಯ್ತಿಕೆ ತುಕರ್ತಿ ಟಾಯ್ತಿಕೆ ತಿತ್ತಿ ಮನಾತಿ ಮತ್ತೆ ಕಸ್ತೋ ತುಬಿಡಾವಿ ಊ ಇಂಗ್ಲೀಸ್ ಇಮೋಟನ್ ಬೇದೋರ್ ನೇನೆ ನಾತಿ ಇಂಗ್ಲೀಸ್ ಓದೋರ್ ತುಮಾರಿ ಕಶೂಮಾ ಈದೆ ಓಫ್ನ ದಾಯ ಈದೆ ಮುರಬ್ಬ ಎದ್ನೇನ ಎದೆ ಮುರಬ್ಬ ನಾನಾ ತು ತಿಂದಿಯೇ ಫಡಕೋತೆ ತಿತ್ತಿ ಜಾತೆ ಈ ಕ್ಲಿಪ್ ಉನು ಡೇಶು ಹೈ ಸಾಕೆ ಉಂದಾ ಉನು ರಬೆ ಹುವ ಎಗಾಡೆ ಹುವ ಉಜುವಾ ಈತಿ ಸಾಕೆ ಉನು ಮುರಬ್ಬ ಉಂಬರೋ ತಿತ್ತಿ ಮಾರಿಕ್ತಿ ಎತ್ತಿ ಸಕಿಯಾನೆ ಕಸ್ತೋ ಉನು ಆಲಾಮಿ ಸಕಿಯಾನೆ ತಿ ಮಾರಿಕ್ತೆ ಮಸಿ ಉಂಬರೋ ಉನು ಮುರಬ್ಬ ತಕ್ಕೀಕ್ತ ತು ಬಿಡಾವಿ ಉನು ಮುರಬ್ಬ ಫಡಕ್ ಮೀನಂ ಕೆತಾತ್ ಅಮಾಯ್ತಿ ಹುವ ಹಂಡೂಬೆ ಹುವ ಇನ್ ಯಾಶಿಂ ಬರೇ ಕಸ್ಸೋ ಉಮರಬ್ಬ ಫಡಕ್ ದೋರ ಕೆತಾತ್ ಬೇ ನೋದೋರ್ ಉಮರಬ್ಬ ತಿಕ್ತೆ ಉ ಇಂಗ್ಲೀಸ್ ಅರೆ ಶಾಯಿರ್ ಲಬಿ ತಕಾ ಎ ಆಬ್ ಇಕ್ತಿಯ ಇಬಿರೆ ಮೀನ್ ಕೌನೋ ತಕ್ ಎ ಕ ತಿತ್ತಿ ಮಾರಿ ಕುವ ಓಫ್ನಾ ಹುವ ಇಂಗ್ಲೀಸ್ ದಾಯೋ ಉನ್ ಇಂಗ್ಲೀಸ್ ಕ ಕಫಿ ಕರ ಆಹೆ ಉನು ತಕ್ ಉನ್ ಓದೋರ್ ಇಂಗ್ಲೀಸ್ ಬಕ ಕಫಿ ಮ್ಯಾದಿ ಭಾಯ ಆಬ್ ಇಕ್ತೀನೆ ಉತ್ತು ಬಿಡಾವು ಎ ತಿ ಗೊತ್ ತಿ ಮಾರಿ ಕ್ರಿಯಾನೋ ಉತ್ತು ಬಿಡಾವು ಎ ಹುವ ಉಫ್ನಾಯು ನಾ ಹುವ ಭಬರು ನಾ ಹುವ ಥಯಾತು ನಾ ಹುವ ರಿಯಾನೋ ಗಸೀದೆ ತೋ ಇಕ್ತೆ ದಾಯಿತ್ ಗಸೀದೆ ಅಲ್ಫೆಜ್ ವೇಜ್ ಇದ್ನೆತ್ ಉಂಬ ತೋಹೋ ಇಕ್ತೆ ಉಂಬತ್ಯೋ ಓನು ತಕ್ ಗುದ ವಲೆ ದಾಯಿ ತುಬಿಡಾ ವೇತಿ ವಿದ್ಯಾ ಮಾರಿಕ್ತ ರೇನಾ ಧೈ ರೇನಾ ಫಿನಾ ಬ್ರೇನಾ ಕಸ್ಸೆ ನಿಹತ್ತನ್ ಕಸ್ತೋ ಉಂಬ ತೋ ರಾ ವಾಕೈ ಕಸ್ತೋ ತು ಸಕ್ನನೆ ಓನೋಫ್ನ ದಾನನೆ ಕಸ್ಸೋ ಅನ್ ಆಂದ ಇಂಬಾರಾ ಉತ್ತು ಬಿಡಾವಿ ಈದ್ನೆ ಇಫೀಜುಜೆ ಅಂಬಾರಾ ಶಲಕ್ ಮೀನಾನಿ ಅನೇನೆ ಉಂಬತ್ಯೋ ಕಸ್ತೋ ತು ದಾನನೆ ಓ ಕಸ್ಸೋ ಉಫ್ನ ದಾನನೆ ದಿಬ್ನೂನ ಕಸ್ಸೂನ್ ಉಫ್ನ ಬರೇ ಹೋನಗ ದಿಬ್ನೂನ ಕಸಾವಿಯ ಈದೆ ಈದೆ ಥದಿ ಥದಿ ದಿಯ ವೇ ತೂ ಇಭಲಿಯೋ ಅಂಥ ಬಯಾತೆಯೋ ಬರು ಗೇದಿಯಾ ನೇ ನಾತಿ ಅವನು ಬಿಡಾವೇ ತ್ಯಾಯ್ ಈ ಢನಿ ಬೀಕ್ತಿಯೋ ಕೀಕ್ ಈಯೋ ಬೂಕ್ನ ಸಿರಾ ಕೋನ ಕಾವ್ ಈದಿ ಮೀನಾನ್ ದಿಯಾವ್ ಅರೆ ವೇ ಥದಿ ಥದಿ ದಿಯಾ ನೇ ನಾತಿ ಓನ್ ಓದೋರ್ ಓಫ್ನ ದಾಯಿ ಓಡೌ ಶೂಮ್ನಿ ಓದೋರ್ ಬೇನ್ ಓದೋರ್ ವೀಸೈ ದೋನ್ ಇತ್ ಫಿರೇ ಎನ್ ಯತ ಎನ್ ವೀಸೈ ಈದಿರೆ ಎನೆ